ಸುಬುದ್ಧಿಯನ್ನು ಕಂಡ ಚಕ್ಕರೆ ದೆಚ್ಚಿ ಸುಬುದ್ಧ ಮನು ಪಾಲನೆಯೇ ವೇಸಿ. ಅಬದ್ಧ ಮನಿಯಟಿ ಮಣಿ ನಮು ತೀಸಿ ಆದಿ ಮುನು ದಿನಿ ಪಾಕಮು ಗಟ್ಟಿರಿ.

ಸಕ್ಕರೆ ಕಂಠೆ ತೀಪಿ ಸಕ್ಕರೆ ಕಂಠೆ ತೀಪಿ ದತಿ ಸಾರಮು ಕಂಠೆನು ರುಚ್ಯಮೌನು ಪೆಂಪೆಕ್ಕಿನ ತೇನೆ ಕನ್ನ ಅತಿ ರುಚ್ಯಮು